ಭಗವಂತಸ್ಯಾಮಾಭಿರ್ಣಮಗ್ನಿ ವಿಶ್ವದಾನೀಂ ಪಿಬಶುದ್ಧಮುದರಮಾಚರಂತೀ ಗೌರೀಯಂ ವಿಮಾಯ ಸಲಿಲಾನಿ ತತ್ಪ್ರತ್ಯೇಕ ಪದೀ ತ್ರಿಪದೀ ಸಾ ಚತುಃಪದೀ ಅಷ್ಟಾಪದೀ ನವಪದೀ ಬಹೂಷೀ ಸಹಸ್ರಾಕ್ಷರಾ ಪರಮೇ ವ್ಯೋಮನೀ ತಸ್ಯಾ